ಮಗ ಸ ಗ ಸ ನಿ ಸ ನಿ ದ ಮಗ ಸ ನಿ ದ ಗ ಸ ನಿ ದ ಮ ನಿ ದ ಮಗ ಸ ಸ ಗ ಮ ಗ ಮ ದ ಮ ದ ನಿ ಸ ಗ ಮ ದ ಮ ಗ ಮ ದ ನಿ ದ ಮ ದ ನಿ ದ ನಿ ಮಗ ಸ ಗ ಸ